0: ಕರ್ನಾಟಕ ಚಂಡೀಗಢ ಗೋವಾ ರಾಜ್ಯಾನಿ ಚ ಸಂತಿ ಏತತ್ ಸೂಚಕಾಂಕಸ್ಯ ದ್ವಿತೀಯಂ ಸಂಸ್ಕರಣಮಸ್ತಿ ಸಹೈವ ಏತತ್ ರಾಜ್ಯಾನಾಂ ಕೇಂದ್ರಶಾಸಿತ ಪ್ರದೇಶಾನಾಂ ಚ ವಿದ್ಯುತ್ ಸಂಚಾರ ಲಕ್ಷ್ಯಾನಿ ಸಾಧಯಿತುಂ ಪ್ರಗತಿಂ ಮಾಪಯತಿ. ಸೂಚಕಾಂಕಸ್ಯ ವಿಮೋಚನಂ ಕುರುವನ್ ನೀತಿ ಆಯೋಗಸ್ಯ ಸದಸ್ಯಃ ರಾಜೀವ್ ಗೌಬಾ ವರ್ಯಃ ಅವದತ್ ಯತ್ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮ ವರ್ಷ ಪರ್ಯಂತಂ ವಿಕಸಿತ ಭಾರತಸ್ಯ ಮಹತ್ವಾಕಾಂಕ್ಷಾಯೈ ವಿದ್ಯುತ್ ಸಂಚಾರಸ್ಯ ಪರಿವರ್ತನಂ ಆರ್ಥಿಕಂ ಪರ್ಯಾವರಣಾತ್ಮಕಂ ಸಾಮರಿಕಂ ಚ ಅನಿವಾರ್ಯಂ ವರ್ತತೆ ಇತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ನವದಿಲ್ಯಾಃ ಯಶೋಭೂಮೌ ಅಸ್ಯ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ಸೆಮಿಕಾನ್ ಇಂಡಿಯಾ ಇತ್ಯಸ್ಯ ಪಂಚಮಂ ಸಂಸ್ಕರಣಂ ಉದ್ಘಾಟಯಿಷ್ಯತಿ. ತ್ರಿದಿವಸೀಯಂ ಸಮ್ಮೇಳನಂ ಪ್ರಮುಖ ಮಂಚರೂಪೇಣ ಕಾರ್ಯಂ ಕರಿಷ್ಯತಿ. ಯೇನ ವೈಶ್ವಿಕ ಸೆಮಿಕಂಡಕ್ಟರ್ ತಥಾ ಎಲೆಕ್ಟ್ರಾನಿಕ್ಸ್ ಇಕೋಸಿಸ್ಟಮ್ ಇತ್ಯುಭೌ ಮಿಲಿತ್ವಾ ಸಹಯೋಗಂ ವರ್ಧಯಿತುಂ ನವಾನ್ವೇಷಣಂ ಪ್ರವರ್ತಯಿತುಂ ವಿನಿರ್ಮಾಣ ಕ್ಷಮತಾಂ ಸುದೃಢೀಕರ್ತುಂ ನಿವೇಶಾಕರ್ಷಯಿತುಂ ಭವಿಷ್ಯಸ್ಯ ಕೃತೆ ಸಜ್ಜಾನಾಂ ಪ್ರತಿಭಾನಾಂ ವಿಕಾಸಾಯ ಚ ಕಾರ್ಯಂ ಕರ್ತುಂ ಶಕ್ಯತೆ. ಅಸ್ಮಿನ್ ಕಾರ್ಯಕ್ರಮೆ ಷಟ್ಶತತೋಪ್ಯಧಿಕಾಃ ಪ್ರದರ್ಶಕಾಃ ತ್ರಿಶತತೋಪ್ಯಧಿಕಾಃ ಅಂತಾರಾಷ್ಟ್ರೀಯ ಸಂಸ್ಥಾಃ ಪಂಚಾಶತ್ತಃ ಅಧಿಕಾಃ ದೇಶಾಃ ಚ ಸಮ್ಮಿಲಿತಾಃ ಭವಿಷ್ಯಂತಿ. ಅಸ್ಮಿನ್ ಪ್ರದರ್ಶನೆ ಜಾಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್, ಸ್ವೀಡನ್ ದೇಶಾನಾಂ ಪ್ರತಿನಿಧಿತ್ವಂ ಕುರುವಂತಃ ಷಡ್ ದೇಶಾಃ ದ್ವಾದಶ ರಾಜ್ಯ ಸರ್ವಕಾರಸ್ಯ ಮಂಡಪಾನಿ ಸಮರ್ಪಿತಾಃ ಸ್ಟಾರ್ಟ್ಅಪ್ ಮಂಡಪಾಃ ಚ ದೃಶ್ಯಂತೆ. ಸೆಮಿಕಾನ್ ಇಂಡಿಯಾ ಇತಿ ಭಾರತಸ್ಯ ಪ್ರಮುಖಂ ಸೆಮಿಕಂಡಕ್ಟರ್ ಸಮ್ಮೇಳನಂ ಪ್ರದರ್ಶನೀ ಚಾಸ್ತಿ. ಯತ್ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇಲೆಕ್ಟ್ರಾನಿಕ್ಸ್ ಅಥ ಸೂಚನಾ ತಂತ್ರಜ್ಞಾನ ಮಂತ್ರಾಲಯನ ಸೆಮಿ ಇತ್ಯನೇನ ಚ ಸಂಯುಕ್ತ ರೂಪೇಣ ಆಯೋಜ್ಯತೆ. ಸೌದಿ ಅರಬ್ ದೇಶೇನ ವಿಜ್ಞಾಪಿತಂ ಯತ್ ಗತರಾತ್ರೌ ಮಕ್ಕಾ ನಗರ ಸಮೀಪೇ ತದೀಯೇನ ವಾಯು ಪ್ರತಿರಕ್ಷಾ ತಂತ್ರೇಣ ಹುಥಿ ವಿದ್ರೋಹಿಣಾನಾಂ ಪ್ರೇಷಿತಂ ಏಕಂ ಡ್ರೋನ ವಿಮಾನಂ ಅಂತರಾಲೆ ಏವ ನಿರುದ್ಧ್ಯ ವಿನಷ್ಟೀಕೃತಂ. ಯಮನ ದೇಶೆ ವೈಧತಾ ಸಮರ್ಥಕ ಗಠಬಂಧನಸ್ಯ ಸೈನ್ಯಸ್ಯ ಪ್ರವಕ್ತಾ ಮೇಜರ್ ಜನರಲ್ ತುರ್ಕಿ ಅಲ್ ಮಾಲಿಕಿ ಮಹಾಭಾಗಃ ಘಟನಾಂ ಇಮಾಂ ಮಕ್ಕಾ ನಗರೀಂ ಲಕ್ಷೀಕೃತ್ಯ ಹುಥಿ ವಿದ್ರೋಹಿಣಾನಾಂ ದ್ವಿತೀಯಃ ಆಕ್ರಮಣ ಪ್ರಯಾಸಃ ಇತಿ ನ್ಯರೂಪಯತ್. ಯತ್ರ ಸಹ ಸಪ್ತದಶಾಧಿಕ ದ್ವಿಸಹಸ್ರತಮೆ ವರ್ಷೆ ಕ್ಷಿಪ್ತಸ್ಯ ಬ್ಯಾಲಿಸ್ಟಿಕ್ ಪ್ರಕ್ಷೇಪಾಸ್ತ್ರಸ್ಯ ಪೂರ್ವಘಟನಾಯಾಃ ಸಂದರ್ಭಂ ಅದದಾತ್. ತೇನ ಸಾವಧಾನತಾ ಪ್ರಕಟಿತಾ ಯತ್ ಸೌದಿ ನೇತೃತ್ವೇ ಕಾರ್ಯರತಃ ಗಠಬಂಧನಃ ಆಗಾಮಿ ಆಕ್ರಮಣಾನಾಂ ನಿವಾರಣಾರ್ಥಂ ಆವಶ್ಯಕ ಕಾರ್ಯಾಚರಣಂ ವಿಧಾಸ್ಯತಿ. ಭಾರತಸ್ಯ ಋತು ವಿಭಾಗೇನ ಅದ್ಯ ಅಂಡಮಾನ್ ನಿಕೋಬಾರ ದ್ವೀಪೇಷು ಅರುಣಾಚಲ ಪ್ರದೇಶೆ ಅಸಮ ರಾಜ್ಯೆ ಮೇಘಾಲಯೆ ಹರಿಯಾಣಾಯಾಂ ಚಂಡೀಗಢ ಪ್ರದೇಶೆ ಪಂಜಾಬ ಪ್ರದೇಶೆ ಚ ಪ್ರಚಂಡ ವೃಷ್ಟಿ ಭವಿಷ್ಯತೀತಿ ಪೂರ್ವಾನುಮಾನಂ ಪ್ರಕಟಿತಮಸ್ತಿ ಇತಿ ವಾರ್ತಾಃ.
1: ఆకాశవాణి సింహపురి ఎఫ్ఎం కేంద్రం సమయం 6:30 గ్రామదర్శిని కార్యక్రమానికి స్వాగతం. ముందుగా ఈనాటి గ్రామదర్శిని కార్యక్రమంలో సమాచార వేదిక విందాం.